ಶಾಮ ಸುಖನಿ ಗಾನ ಪ್ರಿಯ ರಾಮ ನಾಮ ನಿರಾಧಾರ ಕೋ ಆಧಾರ ಏಕ ರಾಮ ನಾಮ ನಿರಾಧಾರ ಕೋ ಆಧಾರ

ಪುಸ್ತಕ ಕದಕಿ ರಾಮನ ಭಕ್ತ ಜನರ ಜೀವನ ಜನ ಕೇತ ರಾಮನ ಭಕ್ತ ಜನರ ಜೀವನ ಜನ ಕೇತ ರಾಮನ